radi do bi ejuma ni pa le sori kase nti jama moni nyakopo beti ni na ejuma obia wo bo ejama e wo nyakopo beti ni na ejuma odofo so jami do bi be ejuma diso ma bo amaniasa wo ye gwae wo ye gwae ela so jami do bi be ejuma diso ma bo amaniasa ojo ni pa we be ejuma ti se ade o be ye no didi. One hour.